ಬೀಜ ಚೌಪದೇ ಏಕ ಓಂಕಾರ ಸತ್ಗುರ ಪ್ರಸಾದ ಮೇಲ ಪಂಚೋ ನಹೀ ಸಹಸಾ ಚುಕಾಯ ಸಿಕದಾರೋ ನಹ ಪತಿಯಾಯ ಉಮರಾವೋ ಅಗ ಚಿರ ಮೇಲ ರಾಜನ ರಾಮನ ಬೀ